ಪರನಿದ್ದಿತ ಪಲ್ಲವ ಕಲ್ಪವಲ್ಲಿ ಸಮಭುಜ ಕಸ್ತೂರಿ ತಿಲಕೋಜ್ವಲ ಹಕಾರಾರ್ಥ ಹಂಸಗತಿರ್ ಹಾತಕಾಭರಣೋಜ್ವಲ ಹರಹಾರಿ ಕುತಾಭೋಗ ಹಾಕಿರಿ ಕಲ್ಯವರ್ಜಿತ ಹರಿತ್ಪತಿ ಸಮಾರಾಧ್ಯ ಹಠಾತ್ಕಾರ ಹತಾಸುರ ಹರ್ಷಪ್ರದ ಹವಿರ್ಭೋಕ್ತಿ ಹಾರ್ದ ಸಂತಮಸಾಪ ಹಲ್ಲೀಹಾರಾಸ್ಯ ಸಂತುಷ್ಟ ಹಂಸ ಮಂತ್ರಾರ್ಥ ರೂಪಿಣೀ ಹಾನೋಪಾದಾನ ನಿರ್ಮುಕ್ತ ಹರ್ಷಿಣೀ ಸರಿಸೋದರಿ ಆಹಾ ಹೂ ಹೂ ಮುಖಸ್ತುತ್ಯ ಹಾನಿ ವೃದ್ಧಿ ವಿವರ್ಜಿತ ಅಯ್ಯಂಗವೀನ ಹೃದಯ ಹರಿಕೋಪಾರುಣಾಂಶುಕ ಲಕಾರಾರ್ಥ ಲತಾ ಪೂಜ್ಯ ಲಯಸ್ತುದ್ಭವೇಶ್ವರೀ ಲಾಸ್ಯ ದರ್ಶನ ಸಂತುಷ್ಟ ಲಾಭಾಲಾಭ ವಿವರ್ಜಿತ ಲಂಘೇತರಾಜ್ಞ ಲಾವಣ್ಯಶಾಲಿನಿ ಲಘು ಸಿದ್ಧಿದ ಲಾಕ್ಷಾರಸ ಸವರ್ಣಾಭ ಲಕ್ಷ್ಮಣಾಗ್ರದ ಉದಿತ ಲಭ್ಯೇತರ ಲಭ್ಯ ಭಕ್ತಿ ಸುಲಭ ಲಾಂಗಲಾಯುಧ ಲಗ್ನ ಚಾಮರ ಹಸ್ತಶ್ರೀ ಚರಣ

ಸ್ತುತಿ ಸರ್ವಪ್ರಭಾತ ನಿರ್ಮಾತ್ರಿ ಸಮಾನಾಧಿಕ ವರ್ಜಿತ ಸರ್ವೋತ್ತುಂಗ ಸಂಗಹೀನ ಸಗುಣ ಸಕಲೇಷ್ಟದಯಾ